0: ಗುಪ್ಪುಲ ಮಂಡೆ ನಿಪ್ಪುಲ ಚೆಂಡು ವೆನ್ನೆಲೆ ಬಳ್ಳು ಬೆಚ್ಚಗ ತುಳ್ಳೆ ಅಲ್ಲರಿ ಚಿಂದು
1: ಅಂದಿನ ಪಂಡು ಚಿಚ್ಚುಲ ಬಿಂದು ರೆಚ್ಚಿನ

ಕಟ್ಟಿದೆ ಮುನಿಗಿಪೋತರು ಗೊನಸುನಾಗಿದೆ ಕಾಡೆ ತಗುತ್ತದೆ ಕಲವು ಪೋಟುಗಾಣಿ ಈ ಊರಿಗೆ ಕರಣ ನೀ ಕಲವು ಪೋಟುಗಾಣಿ ಈ ಊರಿಗೆ ಕರಣ ನೀ ಅಮ್ಯಾಮ್ಯಾಮ್ಯ

0: ಮತ್ತೆ ತೋಳುತ್ತ ಪೋಯಿ ಒತ್ತು ಸಲಿ, ಇಂತ ಮತ್ತೆ ತೋಳುತ್ತ ಪೋಯಿ ಒತ್ತು ಚಲಿ, ಇಂಪು ಚಲಿಂಪಲಿ ಆಗ್ಲ ಇಚ್ಚಿತೆ
1: ಕೃಷ್ಣ
0: ತೋಡುದ ಸಕಲ ದುರ್ಜನ ರಾಕ್ಷಸ ಮುಖ್ಯ ಸಂಗಮು ಅತಮು ಚೇಸಿ ವಚ್ಚದ ಅಂಪವೆ ಪ್ರೇಮ ತೋಡುತ್ತಾ ದೇವಾತಿ ದೇವಯಿ ತೆಗುವ ಎಂದು ಕುವಚ್ಚೆ ಎನ್ನಡೂ ಲೇನಿದಿ ಎಂದು ಕೈಯ ತಗದಯ್ಯ ಮನುಜನಾಥ ಅಧಿಕಾ